ವಿಲಸತಿಯದುದಕ್ಪಾರ್ಶ್ವತೋಯೋಜನೈಕಂ ಗೋದಾವರಿಯ ಪ್ರವಾಹೋ ವಿಲಸತಿ ಯದುದಕ್ಪಾರ್ಶ್ವತೋಯೋಜನೈಕಂ